ಅಸ್ಮಾತಮೇ ವೃತ್ತಿಗಾತಮೇ ಗಿರಜಷ್ಟಮೇ ಪರ್ವತಾಷ್ಟಮೇ ಸಿಗತಾಷ್ಟಮೇ ವನಸ್ಪತಜಷ್ಟಮೇ ಹಿರಣ್ಯಂತಮೇಷ್ಟಮೇ ಶೀಸಂತಮೇ ಚತುಷ್ಟಮೇ ಶ್ಯಾಮಂತಮೇ ಲೋಹಂತಮೇ ಅಗ್ನಿಷ್ಟಮ ಆಪಷ್ಟಮೇ ವೀರುದಷ್ಟಮೋಡದಜಷ್ಟಮೇ ಗೃಷ್ಟಮಚ್ಚಂಚಮೇ ಕೃಷ್ಟಮಚ್ಚಂಚಮೇ ಗ್ರಾಮ್ಯಾಷ್ಟಮೇ ಪಶವ ಆರಣ್ಯಾಶ್ಚ ಯಜ್ಞೇನ ಕಲ್ಪಂತಾಂ ವಿತ್ತಂಚಮೇ ವಿತ್ತಷ್ಟಮೇ ಭೂತಂಚಮೇ ವಸುತಮೇ ವಸತಿಷ್ಟಮೇ ಕರ್ಮ